ಗಡಿ ಗಮ ಬಮ ಗಮ ಗ ಪಮ ಗಮ ದ ಪಮ ಗಮ ದ ನಿ ಗ ನಿ ದ ಪದ ಮ ಪಗ ಬದ ನಿ ದ ಪದ ಮ ಪಗ ಮ ಬಮ ಗಮ ಗ ರೆ ಗ ಗಡಿ ಗಮ ಬಮ ಗಮ ಗ ರೆ ಗ ಗ